ಅದೇ ಬರ್ತೇ ಅಂತ ಕೊನೆ ಕೇಳುವ ಕೂಗಿ ಕಿಚ್ಚೇನು ಕೇಳುವಿಂದ ಹರಿದು ಬೆಲೆ ಶವ ನಿಮ್ಮ ಕೇವೆ.